ಖುಷಿಕ್ಕೆ ಮಿನು ಮಿನು ಹಾಬಿ, ಖುಷಿಕ್ಕೆ ಜಿಲ್ಲು ಜಿಲ್ಲು ಬೀಬಿ, ಬಿಂದುನ್ ಹುಲುವ ರಿಂ ಜಿಂ ಜಿಂ ಜಿಂ ಜಿನ್ನ ಪಸಿಕ್ಕಿ ಹಲುವ ಲೀ ಬೂಂಬಾ.